ಕುಲ ಮಹಲುಕೆ ಅತಿ ಸೋದಿನು ದೇಖೆಯನು ವೈ ಕಲೆ ಮಾತಾಹದ ತೆರ ಪಾಲಿಕು ದೇಖೆಯನು ವೈ ಕುತಾರ ಜ್ಯೋತಿ ಪಿಟಾನಿ ಕೊಟೆ ಕೇಳಲು ವೈ ಆಕಾಶ ಗ್ರೋಹ ತಾರಾ ಪಾಡಲು ಕೇಳಲು ವೈ ಪಡೆ ದೋರುದ ಸೇರಸ್ತಾ ಪೇಟೆ ಸಬ ದುವಾರ ಕೋದೆ ಪಡೆ ದೋರುದ ಸೇರಸ್ತಾ ಪೇಟೆ ಸಬ ದುವಾರ ಕೋದೆ ತೋರಾ ದೇಖೆ ಜಾಯಾ ಮೀನಾ ಮಾರೆ ಕೋದೆ ತೋರಾ ದೇಖೆ ಜಾಯಾ ಮೀನಾ ಮಾನುಷೇ ಮಾನುಷೇರ ಅಧಿಕಾರ ದಿಲೋ ಜೆ ಜನ এক আল্লাহ ছাড়া প্রভু নাই কহিল যে জন মানুষের লাগি চিরদিন যে ধরিল যে জন বাদশাহ ফকিরে এক সামিল করিল যে জন